0: ಡುಂಗರ್ಗಡ್ ಸೂಮ್, ಮೊಹಮ್ಮದ್ ಅಸ್ಗರ್ ಪವಾರ್, ಮೊಹಮ್ಮದ್ ಅಕ್ಬರ್ ಪವಾರ್, ರಾಬಿಯಾ, ಮುನ್ನಿ, ಬರ್ಕತ್, ಹಾಜನ್, ಗುಲ್ಜಾರ್, ಅಜೀಜ್ ಔರ್ ಅಸ್ಗರ್ ಭಾಯಿ.
1: ಔರ್ ಮಾರಖನೆ ಬಿ ದೇಖು ಸಾ ಕಾಗದ ಆಯೋಡೋ ಹೇ ಸೆಕ್ಟರ್ 67 ಮೊಹಾಲಿ ಚಂಡೀಗಢ್ ಸೂ ಟಿ ಡಿ ಮಲ್ಹೋತ್ರಾ, ರಿತಿಕ್ ಮಲ್ಹೋತ್ರಾ, ಪ್ರತೀಕ್ ಮಲ್ಹೋತ್ರಾ, ಅನಿಲ್ ಶರ್ಮಾ, ಜಯವೀರ್ ಸಿಂಗ್ ಠಾಕೂರ್, ಡಾಕ್ಟರ್ ಅಮನ್ದೀಪ್ ಕಾ ಔರ್ ಕಾಲ್ಕಾಸು ಸುಭಾಷ್ ಚಂದ್ರ ಬಜಾಜ್ ಬಿಟ್ಟಾ ಬಜಾಜ್ ಸಾಹಿಲ್. ತೊ ಸಾಗೆ ಸಾಗೆ ಏಕ ಛತ್ರಪತಿ ಸಂಭಾಜಿ ನಗರ ಸು ದೇಖೋ ಕಾಗದ ಆಯೋ ಹೇ ದೇಖೋ ಸಾ ಕಡೆ ಕಡೆ ಸು ಕಾಗದ ಆವೆ, ಕಡೆ ಕಡೆ ಸು ಮೇಲ್ ಆವೆ, ದೇಶ ಪರದೇಶ ಸು ಔರ್ ಲೋಕ ಬಡೆ ಹರಕ್ ಸು ಕಾಗದ ಲಿಖೆ ಔರ್ ಹರಕ್ ಸು ಮೇ ಬಾಂಚಾ ನಾಮ, ಕ್ಯೋಂಕಿ ಹರಕ್ ಜಠೆ ಹುವೆ ಬಡೆ ಹೇತ್ ಹುವೆ ಔರ್ ಹೇತ್ ಹುವೆ ಬಡೀ ಅಪಣಾಯಿತ ಹುವೆ, ಈ ವಾಸ್ತೆ ಕಾಗದ ಮೇ ಬಾಂಚ ರಿಯೋ ಹೂ. ರಾಜೇಶ್ ಸಾಬ್ಲೆ ಪಾಟೀಲ್ ಛತ್ರಪತಿ ಸಂಭಾಜಿ ನಗರ ಸು, ರಾಜದೀಪ್ ರಾಜೇಶ್, ರಾಶಿ ರಾಜೇಶ್, ಶ್ರೀಮತಿ ಶೀತಲ್ ರಾಜೇಶ್. ಔರ್ ಸಾಗೆ ಸಾಗೆ ಕಾಶಿ ನಿವಾಸ್ ಬಂಗಾಲಿ ಪಂಜಾಬ್ ಪ್ರಕಾಶ್ ರಬಾಡೆ, ಭಾರತಿ ರಂಬಾಡೆ, ನಾಗ್ಪುರ್ ಸು ಟೋನಿ ಬೋರ್ಕರ್, ಲಲಿತಾ ಬೋರ್ಕರ್.
0: ಎಹಸಾ ಲಾಲ್ಗಢ್ ಬಿಕಾನೇರ್ ಸು ಅಸ್ಗರ್ ಅಲಿ ಪಜಾಬ್ಗಿರ್, ಅನ್ವಲ್ ಅಲಿ ಪಜಾಬ್ಗಿರ್, ಮುಮ್ತಾಜ್, ಸೋನು, ಟೀನಾ, ರಹೀದಾ, ಸಹಿದಾ, ತಾಹಿರಾ, ಎಮ್ ಎ ಪವಾರ್, ಖಾತೂನ್ ಬೇಗಮ್ ಔರ್ ಬೆಲಿಖೆ ಸಾ ಮಾರಿ ಪೋಥಿ ಜೊಯ್ಯಾ ಫೂಟ್ರಿ ಬಾತ್. ಔರ್ ಹೇ ಹರಿರಾಮ್ಜಿ ಮಂದಿರ ಲಾರೆ ಪುರಾಣಿ ಲೇನ್ ಗಂಗಾ ಸೆಹರ್ ಸು ಭಾಯಿ ಮಂಜುಲ್ ಮುಕುಲ್ ವರ್ಮಾ, ಪ್ರೇಮ್ಲತಾ, ಸೇಲ್ಜಾ, ಹೇಮ್ ಪುಷ್ಪ, ಶಿವಕುಮಾರ್, ಸುಶೀಲಾ, ನೀರಜ್, ಮಮತಾ, ಹೇಮಂತ್, ದಿವಾಕರ್, ಸುಮನ್, ಯುವರಾಜ್.
1: ಔರ್ ಆಗ್ಲೋ ಗೀತ ಆಪೇ ಫರ್ಮಾಯಿಸ್ ಮಾತೆ ರಾಖೂ ಪಡ ಉನ್ಸು ಪಲ ಕೇ ಸಂದೇಶ ಸುಣೋ ಸಾ.
2: ಏಕ್ ಜಮಾನೆ ಸೇ ಕಹಾನಿ ಹೈ ಸುನಾ ರಹೀ ಆಕಾಶವಾಣಿ, ಫಿರ್ ಆಯಾ ಎಂಟರ್ಟೈನ್ಮೆಂಟ್ ಕಾ ರೆವಲ್ಯೂಷನ್, ಜಬ್ ಕೋನೆ ಕೋನೆ ಪಹುಂಚಾ ದೂರದರ್ಶನ್, ಕಹಾನಿ ನಹೀ ಬದಲಿ ಸ್ಟೈಲ್ ಗಯಾ ಹೈ ಬದಲ್, ಜೋ ಕಹಾನಿಯಾ ಹಮ್ ಸುನ್ತೆ ಆಯೇ ದೇಖ್ತೆ ಆಯೇ ಅಬ್ ವಹೀ ವೈಸೀ ಹೀ ಕಹಾನಿ ಸುನಾಯೇಗಾ ಡಿಜಿಟಲ್.
3: ಡೌನ್ಲೋಡ್ ವೇವ್ಸ್ ಓಟಿಟಿ ಆಪ್ ನೌ ಅಂಡ್ ವಾಚ್ ಫಾರ್ ಫ್ರೀ.